ನವ ಸಮುದ್ರ ಸುಖದ ನಾವ ಶೇಖರಾಮನ ಭವ ಸಮುದ್ರ ಸುಖದ ನಾವ ಶೇಖರಾಮನ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಶಿವ